ರೂಹೆ ಲಕ್ಕಿ ಮಚ್ಚಿಪೋ ಹಿಯನ್ನ ಹಿಯನ್ನ ಅಂದ್ರೆ ಬಾಬಾ ಹಿನಿ ಕುಮ್ಮೆ ಇವರ ತನ್ನರ ಸೌಸನ್ ಮಿಥಲ ಸಮ್ಮ ಕುಮ್ಮ ಸಸನಿಕಿನ ತನ್ನು ಅಸು ಕೊನಿ ಒಯ್ತೋ ರಜನಿ 45 ಮಿನುತ್ತು ಎಲ್ಲಕ್ಕ ಮಿಥಲ ವಖಾ ಹುಯಿನಿ ಹಿಯನ್ನ ನಕ್ಕಿ ಚಲಮ್ಮ ನಚ್ಚು.